0: ಕಾಯಿನಾ
1: ಚಾಹಿರಾತಿ ಮಾನವಂದನ ಚಾಹಿರಾತಿ ಮಾನವಂದನ
0: ವಾಸುದೇವ ಬಳವಂತ ಫಡ್ಕ್ಯನ ದಾದಾ ಬಾಯಿ